ಕೃಷಿ ನವೋನ್ಮೇಷ ಪರ್ಯಾವರಣಾನುಕೂಲ ಕೃಷಿ ಕೃಷಿ ವಾಣಿಜ್ಯಂ ಲಘು ಕೃಷಕಾಣಾಂ ಸಶಕ್ತೀಕರಣ ಇತ್ಯಾದಯ ವಿಷಯ ಅಪಿ ಅತ್ರ ಚರ್ಚಾರ್ಯಂತೆ. ಜೋಜೀಲಾ ಸುರಂಗ ಪರಿಯೋಜನೆಯ ಅದ್ಯ ಮಹತ್ವಪೂರ್ಣ ಕೀರ್ತಿಸ್ತಂಭ ಅಧಿಗತಃ. ಅನಯ ಸಫಲತೆಯ ಕಾಶ್ಮೀರೋಪತ್ಯಕಾಯ ಲದ್ದಾಖ ಪ್ರದೇಶಸ್ಯ ಚ ಮಧ್ಯೆ ಸರ್ವವಿಧ ಸಂಯೋಜನಸ್ಯ ದೀರ್ಘಕಾಲಿಕೋ ಸ್ವಪ್ನಃ ಪರಿಪೂರ್ಣತಾಂ ಪ್ರತಿಯಾಸ್ಯತಿ. ಮಾರ್ಗ ಪರಿವಹನ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿವರ್ಯ ಅದ್ಯ ಲದ್ದಾಖೆ ಮಿನಿಮಾರ್ಗ ಪ್ರದೇಶೆ ಮುಖ್ಯಸ್ಯ ಜೋಜೀಲಾ ಸುರಂಗಸ್ಯ ಅಂತಿಮಂ ಕಾರ್ಯಂ ಸಂಪಾದ್ಯ ಸಂಪನ್ನಂ ಕೃತವಾನ್. ಇದಂ ಐತಿಹಾಸಿಕಂ ಕ್ಷಣಂ ವಿದ್ಯತೆ ಇತಿ ವರ್ಣಯನ್ ಅಸೌ ಉಕ್ತವಾನ್ ಯತ್ ಏಷಃ ಸುರಂಗಃ ಕಾಶ್ಮೀರ ಲದ್ದಾಖಯೋರ್ಮಧ್ಯೆ ಯಾತಾಯಾತ ಸುವಿಧಾಂ ಸುನಿಶ್ಚೇಷ್ಯತಿ. ತೇನ ಏತದಪಿ ಉಕ್ತಂ ಯತ್ ಸುರಂಗಃ ಶ್ರೀನಗರ ಲೇಹ ನಗರಯೋರ್ಮಧ್ಯೆ ವರ್ಷಪರ್ಯಂತಂ ನಿರ್ಬಾಧ ಸಂಪರ್ಕಂ ಸಾಧಯಿಷ್ಯತಿ. ಸಾಮರಿಕ ಗತಿಶೀಲತಾಂ ಪರ್ಯಟನ ವಿಕಾಸಂ ಸ್ಥಾನೀಯ ಅರ್ಥವ್ಯವಸ್ಥಾಂ ಚ ಪ್ರವರ್ಧಯಿಷ್ಯತಿ. ಏಷಃ 0.15 ಕಿಲೋಮೀಟರ್ ದೀರ್ಘಃ ವರ್ತತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಏರ್ ಚಲದೂರ್ಭಾಷೀಯ ತಂತ್ರಾಂಶೇಪಿ ಉಪಲಬ್ಧೋ ಭವಿಷ್ಯತಿ. ಪಾಕಿಸ್ತಾನ ಅಧಿಕೃತ ಕಾಶ್ಮೀರೆ ಪ್ರದರ್ಶನಕಾರಿಣಾಂ ಸುರಕ್ಷಾ ಸೇನಾಭಿಃ ಸಹ ಸಂಜಾತೇಷು ಸಂಘರ್ಷೇಷು 30+ ಜನಾಃ ಮೃತಾಃ ಪ್ರಾಯಃ 200 ಜನಾಶ್ಚ ವ್ರಣಿತಃ ಅಭವನ್. ಭಾರತಂ ಸಂಯುಕ್ತ ರಾಷ್ಟ್ರ ಸಂಘೆ ಪಾಕಿಸ್ತಾನಸ್ಯ ಭಾರತಂ ಪ್ರತಿ ಚಿರಸ್ಥಾಯಿ ಶತ್ರುತ್ವಂ ಸಂವರ್ಧಯಿತುಂ ಧಾರ್ಮಿಕ ಕುಪರಿಭಾಷಾಯಾಃ ಉಪಯೋಗೇನ ನಾಗರಿಕಾಣಾಂ ಮಧ್ಯೆ ದ್ವೇಷ ಅಭಿವರ್ಧಾತ್ಮಿಕಸ್ಯ ಸಂಘಟಿತ ಕಮಾರ್ಗಸ್ಯ ಸಂಚಾಲನಂ ಕುರ್ವನ್ ಅಸ್ತೀತಿ ದೃಢತಯಾ ನಿಂದಾಂ ಅಕರೋತ್. ಸಂಯುಕ್ತ ರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಃ ಸತ್ರೆ ಭಾಷಮಾಣಃ ಸಂಯುಕ್ತ ರಾಷ್ಟ್ರಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿಃ ಪರ್ವತಾಥೀನಿ ಹರೀಶಃ ಪಾಕಿಸ್ತಾನ ದೇಶಂ ಸ್ವಕ್ಷೇತ್ರಸ್ಯ ಅಂತಃ ಕಾರ್ಯಂ ಕುರ್ವಂತಿ ಉಗ್ರವಾದಿ ಸಂಘಟನಾನಿ ಫಿತ್ನಾ ಅಲ್ ಹಿಂದೂಸ್ತಾನ್ ಇತಿ ಲಕ್ಷ್ಯೀಕೃತ್ಯ ರಾಷ್ಟ್ರ ಪ್ರಾಯೋಜಿತ ದುಷ್ಪ್ರಚಾರಸ್ಯ ಪ್ರಚಾರಂ ಅಕರೋದಿತಿ ನಿಂದಾಂ ಅಕರೋತ್. ಇರಾನ್ ಇಸ್ರಾಯೇಲ್ ದೇಶಯೋರ್ಮಧ್ಯೆ ತೀವ್ರ ಯುದ್ಧಾನಂತರಂ ಸಂಜಾತೇನ ಯುದ್ಧವಿರಾಮೇಣ ಸಂಪೂರ್ಣೇ ಪಶ್ಚಿಮೇಷ್ಯಾ ದೇಶೆ ಚಿಂತಾಯಃ ಸ್ಥಿತಿಃ ದುರ್ಬಲಾ ದೃಶ್ಯತೆ. ಯದ್ಯಪಿ ಪ್ರತ್ಯಕ್ಷತಯಾ ಪ್ರಕ್ಷೇಪಾಸ್ತ್ರಾಣಾಂ ಆದಾನ ಪ್ರದಾನಾನಿ ಮಂದಿಭೂತಾನಿ ಸಂತೀತಿ ಕಥ್ಯತೆ ತಥಾಪಿ ಉಭಯ ಪಕ್ಷೌ ಉಚ್ಚ ಸೈನ್ಯ ಜಾಗರೂಕತಾಯಾಂ ತಿಷ್ಠತಃ ಅಧಿಕಾರಿಣಶ್ಚ ಸ್ಥಿತಿಂ ಅಸ್ಥಿರ್ಯೈವ ಅಸ್ತೀತಿ ಪೂರ್ವಸೂಚನಾಂ ದದತಿ. ಝಾರಖಂಡ ರಾಜ್ಯಂ ದೇಶಸ್ಯ ಶೇಷ ಭಾಗೇನ ಸಹ ಅದ್ಯ ಮಹತೆ ಸ್ವಾತಂತ್ರ್ಯ ಯೋದ್ಧಾಯ ಧರತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಇತ್ಯಸ್ಮೈ ತಸ್ಯ ಪುಣ್ಯತಿಥೌ ಶ್ರದ್ಧಾಂಜಲಿಂ ಅರ್ಪಯತಿ. ಭಾರತಸ್ಯ ಸ್ವಾತಂತ್ರ್ಯ ಸಂಘರ್ಷಸ್ಯ ಇತಿಹಾಸೆ ಏಕಂ ನಾಮಸ್ತಿ ಯೋ ಹಿ ಜಲವನಧರಾಯಾಃ ರಕ್ಷಣಾರ್ಥಂ ಬ್ರಿಟಿಷ್ ಶಾಸನಸ್ಯ ಆಧಾರಂ ಉದ್ವೇಲಯತ್. ಕೇವಲಂ 25ನೇ ವಯಸ್ಸೆ ರಾಷ್ಟ್ರಾಯ ಸ್ವಪ್ರಾಣಾನ್ ಸಮರ್ಪಯನ್ ಭಗವಾನ್ ಬಿರ್ಸಾ ಮುಂಡಾ ಐತಿಹಾಸಿಕಸ್ಯ ಉಲ್ಗುಲಾನ್ ಆಂದೋಲನಸ್ಯ ನೇತೃತ್ವಂ ಕೃತವಾನ್. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಕರ್ನಾಟಕೆ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಚ ಗುರುವಾಸರಂ ಯಾವತ್ ಅತಿವೃಷ್ಟೇ ಅನುಮಾನಂ ಅಭಿವ್ಯಕ್ತಂ. ಕರ್ನಾಟಕಸ್ಯ ಕೇಷುಚಿತ್ ಭಾಗೇಷು ಕೇರಳೆ ಮಾಹೆ ಪ್ರದೇಶೆ ಚ ರಕ್ತ ಸಂಚೇತನ ಪ್ರಸಾರಿತಾಸ್ತಿ. ದಿಲ್ಲಿ ಹರಿಯಾಣ ಚಂಡೀಗಢ ಪಂಜಾಬ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ್ ಉತ್ತರ ಪ್ರದೇಶ ವಿದರ್ಭ ಪಶ್ಚಿಮ ರಾಜಸ್ಥಾನ ಚ ಊಷಣ ತರಂಗಾಣಾಂ ಪ್ರಬಲ ಸಂಭಾವನಾ ಪ್ರಕಾಶಿತಾಸ್ತಿ. ವಿದೇಶ ಮಂತ್ರಿ ಡಾ ಎಸ್ ಜಯಶಂಕರ ಅವದತ್ ಯತ್ ಗತ ದ್ವಾದಶ ವರ್ಷೇಷು ದೇಶಸ್ಯ ವಿದೇಶ ನೀತೌ ಮಹತ್ವಪೂರ್ಣ ಪರಿವರ್ತನಂ ಅಭವದಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ತೇನೋಕ್ತಂ ಯತ್ ಅಸ್ಮಿನ್ ಕಾಲಾವಧೌ ಸರ್ವಕಾರಃ ಸಾಮಾನ್ಯ ನಾಗರಿಕೇಭ್ಯಃ ನಿರ್ಗಮನಂ ಪ್ರಲೇಖಾದೀನಾಂ ಸತ್ಯಾಪನಾದೀನಿ ಸೌಕರ್ಯಕಾರ್ಯಾಣಿ ಅವಿರಾಮತಯಾ ಕೃತವಾನ್. ನಾಗರಿಕೇಭ್ಯಃ ಪೂರ್ಣ ಸಮರ್ಥನಂಚ ಪ್ರಾದದಾತ್. ಸಹ ವದತ್ ಯತ್ ಸರ್ವಕಾರೇಣ ಭಾರತೀಯ ನಾಗರಿಕಾಣಾಂ ವೈಶ್ವಿಕ ಕಾರ್ಯಸ್ಥಳೆ ಪ್ರವೇಶಃ ಸುಲಭಃ ಕಾರಿತಃ. ವಿದೇಶೇಷು ವಿಪಣಿ ಪ್ರವೇಶಾವಾಪ್ತುಂ ಭಾರತೀಯ ವ್ಯವಸಾಯಿನಾಂಚ ಸಮರ್ಥನಂ ಕೃತಂ. ಭಾರತೀಯಾನಾಂ ಅವಶ್ಯಕತಾಂ ಅಪಿ ಪ್ರಪೂರಯಿತುಂ ಚತುಶ್ಚತ್ವಾರಿಂಶ ದೂತಾವಾಸಾಃ ವಾಣಿಜ್ಯ ದೂತಾವಾಸಾಶ್ಚ ಅಪಿ ಉದ್ಘಾಟಿತಾಃ. ಡಾ ಜಯಶಂಕರ ಅವದತ್ ಯತ್ ಸರ್ವಕಾರಸ್ಯ ಏತೈಃ